ಅಕ್ಕ ತ್ಯಾ ಬಂದ್ರಾಬನಗೂ ಕಾಡ ಪಾಯಿಗೆ ಮೇವರ ಬಾಬು ಡಾಕಲಾತೆ ದಾಂಡೆ ಸ್ಥಾನಕ್ಕೆ ಜೂಪುನಿ ತೇವೆ ಆಯ್ಲುನಿ ಆಯ್ಲುನಿ ಬಾಬು ಅಲ್ಲ ಅಲೆ ಅಕ್ಕ ಮೇವರ ಬಾಬು ಡಾಕಲಾತ ಎದೆ ಆಯ್ಲೈನಿ ಬಾಬು ಮೇವ ಜ್ವಾರ ಜ್ವಾರ ಮೇವರ ಬಾಬು ಕಾಡ ಪಾಯಿಗೆ ಡಾಕಲಾ ಸಂಗೆ ತೇವೆ ಸುನಾ ಗಾಂ ಜಕರ್ಲ ಅರಿ ತುಮೆ ದುಇ ಭಾಯಿ ಬಂಡಕಾ ಬಂಡಕು ಸರ್ಕಾರ ಕೋಯಲಾತೆ ಗೋತ್ ನಾ ಮಾರಬಾರ ಗೋತ್ ಲಗಾಯಾರ ಬದಿ।